ಒಪ್ಕೊಂಡೆ ಅಂತ, ಸೈಡು ಇವ್ವಕುಂಟೆ ಅಂತೆ ಸಂಗತುಲ್ಲಂಟ, ಚುಟ್ಟುಪಕ್ಕಲೇಮಿ ಚೂಡದಂಟ, ದಾರಿ ಕಡ್ಡು ಉಂಟೆ ಆಕ್ಸಿಡೆಂಟ್ ಏನಂಟ. ಪಪಸು ಪಪಸು ಪಪಸು ಪಪಸು ಪಪಸು ಪಪಸು.